ಜನಕ ರಕ್ತ ಸ್ವಾಮಿ ಅರ್ಥಾತ್ ರಕ್ತ ಅಂತಾರೆ ಪರ್ವ ರಕ್ತ ಶುಕ್ರಿಗೆ ಅನುಹರಿಸಿ ಕವಿ ಉಪಾಯ ಧ್ಯಾನಿಸಿ ಸುಮಸ್ಯಾರ ರಕ್ತ